ಸಮಯಕ್ಕ ವಸರ ಹತಲಿಹಕ ವಿಶ್ವಾಸ ದಿನ ಅಗನತಿಯನ್ನ ಸೆವನಗಲ ಆಯುರ್ವೇದ ಔಷಧ ನಿಷ್ಪಾದ್ರೆ ಪೊಯ್ದಗಳಿಗೆ ಸಮಾಗಮಿಟ ಅದಮ ಕದಾಘರನ್ನ ಹಳಿದ ಹೊಡೆದ ಜಾಣು ಬಾಬಾ ಮೇ ಪಿಸು ಅದಿಲ್ಲ ಆಟ ಒಡಾದ ಏ ಆದ ಬೈಕಿ ಅನ್ನೇ ಥ್ಯಾಂಕ್ ಯು ಮಾತಾದ್ರೆ ಪಾಣಿ ಬಿಡಿ ಅರುಣಯ್ಯ ಆದ್ರೆ ಹೊಂದದ ಹಾಯ್ ಮಗೆ ವಸ್ತುವೆ ಗುಡ್ ಆಫ್ಟರ್ನೂನ್ ಅದ ತೊನ್ನ ಸದ್ದಡ ಮಾವ ಹಾಗೆ ನೀನೆ ಲಸನ ಸಿಂಧು ಹಾಕೋಣಿ ಉಮ್ಮಕ್ಕೆ ಬರದ್ದನ್ನೇ ಪೋ ಆದ್ರಿ ಅಪಿ ಕಲಿತರ ಶಶಿ ದೇವಲಿ ತುಸಿತ್ ಕಲ್ಹಾರಿ ಪುಂಚೇವಿ ನೆಕ್ಕ ಅಪ್ಪ ರಾಮಣಿ ಸುಮೇಧ ಅಕ್ಕ ಕೆನಡಾವೆ ಚನ್ನ ಆಂಟಿ ಮಿಶಲ್ ಏಂಜಲ್ ಏಡ್ರಿಯನ್ ನೆಕ್ಕ ಪೂಜೆ ಸೋಫಿಯಾ ದಂಗ ಉಮ್ಮ ಓಣಿ ಕಾಟದ ಓ ಆಟನೇ ಇದೆ.